0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕೇಳೋಣ ಎಂ ರಾಘವೇಂದ್ರ ಅವರ ಧ್ವನಿಯಲ್ಲಿ ಜಗನ್ನಾಥದಾಸರ ರಚನೆ ಲಂಬೋದರ ರಕ್ತಾಂಬರಧರ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in the beginning, let us listen to Lambodara Raktambaradhara, a composition of Jagannathadasa in the voice of M. Raghavendra.

ಕೋಟಿ ಕರುಣಾನಿಧಿಯ ಗಂಗೆಯ ಮಂಡೆಯೊಳಿಟ್ಟ ದೊರೆಯ ಪುರಂದರದಾಸರ ರಚನೆ, ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ. ಕಂಡೆ ಕರುಣಾನಿಧಿಯ ಗಂಗೆಯ ಮಂಡೆಯೊಳಿಟ್ಟ ದೊರೆಯ

ಸಾಂಬ ಸದಾಶಿವ ಕಾಯೋಹರ ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್ ಮತ್ತು ಸುಭದ್ರಾ ಮನ್ಸೂರ್. ಸಾಂಬ ಸದಾಶಿವ ಕಾಯೋಹರ ಸಂಗ್ ಬೈ ಎಂ ವೆಂಕಟೇಶ್ ಕುಮಾರ್ ಅಂಡ್ ಸುಭದ್ರಾ ಮನ್ಸೂರ್.

0: ಎಂಎಲ್ ವಸಂತಕುಮಾರಿ ಅವರು ಹಾಡಿರುವ ಪುರಂದರದಾಸರ ರಚನೆ ನಿನ್ನಂತ ಸ್ವಾಮಿ ಎನಗುಂಟು ನಿನಗಿಲ್ಲ.
1: ಎಂಎಲ್ ವಸಂತಕುಮಾರಿ ನೌ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ನಿನ್ನಂತ ಸ್ವಾಮಿ ಎನಗುಂಟು ನಿನಗಿಲ್ಲ.

0: ವ್ಯಾಸರಾಯರ ರಚನೆ, ಹಾಡಿದ್ದಾರೆ ಪುತ್ತೂರು ನರಸಿಂಹನಾಯಕ್, ವಾಸುದೇವ ವಸುದೇವನಂದನ.
1: ಪುತ್ತೂರು ನರಸಿಂಹನಾಯಕ್ ನೌ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ, ವಾಸುದೇವ ವಸುದೇವನಂದನ.

0: ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಶೇಷಗಿರಿದಾಸರ ರಚನೆ ಹರಿಯ ವಕ್ಷ ಸ್ಥಳದೊಳಿರುವ ವರಲಕ್ಷ್ಮಿಯು.
1: ಪುತ್ತೂರು ನರಸಿಂಹನಾಯಕ್ ನೌ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಶೇಷಗಿರಿದಾಸ ಹರಿಯ ವಕ್ಷ ಸ್ಥಳದೊಳಿರುವ ವರಲಕ್ಷ್ಮಿಯು.

0: ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ನಾ ಕಾಣೆ. ಪುರಂದರದಾಸರ ರಚನೆ, ಹಾಡಿದ್ದಾರೆ ವಿನಾಯಕ ತೊರ್ವಿ.
1: ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಇನ್ ದ ವಾಯ್ಸ್ ಆಫ್ ವಿನಾಯಕ ತೊರ್ವಿ. ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ನಾ ಕಾಣೆ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದಿರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಯು ಜಸ್ಟ್ ಹರ್ಡ್ ವೇರಿಯಸ್ ಕಾಂಪೋಸಿಷನ್ಸ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಡಿವೋಷನಲ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ರಮಾಮಣಿ ಆರ್.ಎ. ಭಾಗವಹಿಸುತ್ತಾರೆ ಸೌಮ್ಯ.
2: ನಮಸ್ಕಾರ ಗುರುಗಳೇ.
3: ನಮಸ್ಕಾರ ಅಮ್ಮ. ಸಂಗೀತ ಸಾಧನೆ ನಡೀತಾ ಇದೆಯಾ?
2: ಮಾಡ್ತಾ ಇದ್ದೀನಿ.
3: ಇವತ್ತಿನ ಪಾಠ ತ್ಯಾಗರಾಜರ ಸಮುದಾಯ ಕೃತಿಗಳಲ್ಲಿ ಒಂದಾದಂಥ ತಿರುಭಟ್ಟಿಯೂರ್ ಪಂಚರತ್ನದಲ್ಲಿ ಒಂದು ಕೃತಿಯನ್ನು ಪ್ರಾರಂಭಿಸೋಣ.
2: ಸರಿ.
3: ಸಮುದಾಯ ಕೃತಿ ಅಂದರೆ ಏನು ಅಂತ ಗೊತ್ತಾ? ಅದರ ಒಂದು ಕಿರು ಪರಿಚಯ ಮಾಡೋಣ. ಇವಾಗ ಕೃತಿಗಳು ಎಲ್ಲವಾಗಿ ಕೃತಿಗಳೇ ನಮ್ಮಲ್ಲಿ ಶ್ರೀಮಂತವಾಗಿದೆ. ಅದರೊಟ್ಟಿಗೆ ಒಂದೇ ವಸ್ತು, ಒಂದೇ ತತ್ವ, ಒಂದೇ ಕ್ಷೇತ್ರ, ಒಂದೇ ದೇವತೆ, ಈ ಥರ ಒಂದೇ ಒಂದು ಮೂಲವಾಗಿ ಅದರ ಉದ್ದೇಶ ಇಟ್ಟುಕೊಂಡು ಅದರ ಮೇಲೆ ರಚಿಸಿರುವಂಥ ಕೃತಿ ಗುಚ್ಛವನ್ನು ಸಮುದಾಯ ಕೃತಿ ಅಂತ ಹೇಳುತ್ತಿದೆ. ಒಂದೇ ಗುಂಪಿಗೆ ಸೇರಿದಂತಹ ಕೃತಿಗಳು ಅಂತ. ಇಂತಹ ಸಮುದಾಯ ಕೃತಿಗಳು ಅನೇಕ ವಾಗ್ಗೇಯಕಾರರು ಕೊಟ್ಟಿದ್ದಾರೆ. ಇದರಲ್ಲಿ ತ್ಯಾಗರಾಜರ ಕೃತಿ ಬಹಳ ಮುಖ್ಯವಾದದ್ದು.
2: ಸರಿ.
3: ಈ ಕೃತಿಗಳಿಂದ ನಮಗೆ ಕೃತಿಗಳ ರಚನೆಯ ಸಂದರ್ಭ, ಅದರ ಚರಿತ್ರೆ ಮತ್ತು ಈ ಕೃತಿಗಳಿಂದ ನಮಗೆ ಅದರ ಉದ್ದೇಶ, ಚರಿತ್ರೆ, ಸನ್ನಿವೇಶ ಮುಂತಾದವುಗಳು ನಮಗೆ ತಿಳಿಪಡಿಸುತ್ತಾರೆ. ತ್ಯಾಗರಾಜರ ಪಂಚರತ್ನ ಕೃತಿ ಎಂದೊಡನೆ ನಮಗೆ ಘನರಾಗ ಪಂಚರತ್ನ ಕೃತಿಗಳು ಜ್ಞಾಪಕ ಬರುತ್ತೆ. ಇದು ಒಂದು ಸಂಗೀತ ಸಾಹಿತ್ಯದ ಪಾಂಡಿತ್ಯ, ತ್ಯಾಗರಾಜರ ಒಂದು ಪಾಂಡಿತ್ಯಕ್ಕೆ ನಿದರ್ಶನವಾಗಿರುವಂಥ ರಚನೆಗಳು. ಇದಲ್ಲದೆ ತ್ಯಾಗರಾಜರು ಅನೇಕ ರಚನೆಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರದ ಬಗ್ಗೆ. ಅದರಲ್ಲಿ ಕೋವೂರು ಪಂಚರತ್ನ, ಲಾಲ್ಗುಡಿ ಪಂಚರತ್ನ, ಶ್ರೀರಂಗ ಪಂಚರತ್ನ, ತಿರುವಟ್ಟಿಯೂರು ಪಂಚರತ್ನ, ಹೀಗೆ ಅನೇಕ ಕೃತಿಗಳನ್ನು ಮಾಡಿದ್ದಾರೆ. ಇದಲ್ಲದೆ ಧರ್ಮ ಸಂವರ್ಧನೀಯ ಕೃತಿಗಳು, ನಾರದ ಪ್ರಕೃತಿಗಳು, ಪಂಚನದೀಶ್ವರ ಕೃತಿಗಳು, ಈ ಥರ ಅನೇಕ ರಚನೆಗಳನ್ನು ಮಾಡಿದ್ದಾರೆ. ಇದೇ ಥರ ಬೇರೆ ವಾಗ್ಗೇಯಕಾರರು ಅನೇಕರು ಮಾಡಿದ್ದಾರೆ. ಇದೇ ತರಹ ನೆನೆಸಿಕೊಂಡಾಗ ಈ ಥರ ಸಮುದಾಯ ಕೃತಿಗಳು ಎಂದೊಡನೆ ಜ್ಞಾಪಕ ಬರೋದು ದೀಕ್ಷಿತರ ನವಗ್ರಹ ಕೃತಿಗಳು, ನವಾವರಣ ಕೃತಿಗಳು, ವಿಭಕ್ತಿ ಕೃತಿಗಳು, ಪಂಚಲಿಂಗ ಕೃತಿಗಳು, ಮತ್ತು ಶ್ಯಾಮಶಾಸ್ತ್ರಿಗಳ ನವರತ್ನ ಮಾಲಿಕೆ, ಸ್ವಾತಿ ತುನಾಳರ ನವರಾತ್ರಿ ಕೃತಿಗಳು, ನವವಿಧ ಭಕ್ತಿ ಕೃತಿಗಳು, ವೀಣಾಕುಪ್ಪಯ್ಯರವರ ಕಾಳಹಸ್ತಿ ಪಂಚರತ್ನ, ಹೀಗೆ ಅನೇಕವನ್ನು ನಾವು ಇಲ್ಲಿ ನಾವು ನೆನಪಿಸ್ಕೋಬಹುದು. ಇವತ್ತು ನಾವು ತಿರುಭಟ್ಟಿಯೂರ ಪಂಚರತ್ನ ಕೃತಿಗಳ ಬಗ್ಗೆ ಎರಡು ವಿಷಯಗಳನ್ನ ತಿಳ್ಕೊಂಡು ಅದನ್ನು ಪ್ರಾರಂಭಿಸೋಣ.
2: ಸರಿ.
3: ತಿರುವಟ್ಟಿಯೂರು ಅನ್ನೋದು ಈಗಿನ ಚೆನ್ನೈನ ಉತ್ತರದಲ್ಲಿರುವಂತ ಒಂದು ಸ್ಥಳ, ಪ್ರಸಿದ್ಧ ಸ್ಥಳ. ಅಲ್ಲಿ ತ್ರಿಪುರ ಸುಂದರಿ ದೇವಿ, ತ್ಯಾಗರಾಜರು ಅವರ ಪ್ರಮುಖ ಶಿಷ್ಯರಾದ ವೀಣಾಕುಪ್ಪಯ್ಯರವರು ತುಂಬ ಕೇಳ್ಕೊಳ್ತಾರೆ, ಗುರುಗಳೇ ಅಲ್ಲಿ ಬನ್ನಿ ಅಂತ, ನಮ್ಮ ಬಂದು ದೇವಸ್ಥಾನಕ್ಕೆ ಅದಕ್ಕೆ ಬನ್ನಿ ಅಂತ. ಆವಾಗ ಅವರು ಬಂದು ಅಲ್ಲಿ ತ್ರಿಪುರ ಸುಂದರಿ ಮೇಲೆ 5 ಕೃತಿಗಳನ್ನು ರಚನೆ ಮಾಡ್ತಾರೆ. ಆ ಕೃತಿಗಳಲ್ಲಿ ಒಂದಾದಂಥ ಕನ್ನತಲ್ಲಿ ಇವತ್ತು ಹೇಳಿಕೊಡೋಣ.
2: ಸರಿ.
3: ಈ ತಿರುವಟ್ಟಿಯೂರಿನಲ್ಲಿ ಆದಿಶಂಕರರು ಸಂದರ್ಶನ ಮಾಡಿದಂಥ ಕ್ಷೇತ್ರ ಇದು. ಬಹಳ ಮುಖ್ಯವಾದ ಒಂದು ಕ್ಷೇತ್ರವಾಗುತ್ತೆ. ಇದಕ್ಕೆ ಪ್ರಾಚೀನ ನಾಮ ಆದಿಪುರ ಅಂತ ಕೂಡ ಇದೆ. ಇದರಲ್ಲಿ ಮೊದಲನೇ ಕೃತಿ ಬಂದು ಸುಂದರಿನಿ ದಿವ್ಯ ರೂಪಮು ಕಲ್ಯಾಣಿ. ಇದು ಸುಂದರಿ ನನ್ನಂದಿರಲೋ ಬೇಗಡೆ, ದಾರಿಣಿ ತಿಳಿಸಿಕೊಂಡೆ, ಎಲ್ರಿಗೂ ತುಂಬ ಚೆನ್ನಾಗಿ ತಿಳಿದಿರುವಂಥ ಕೃತಿ ಶುದ್ಧ ಸಾವೇರಿ. ಸುಂದರಿ ನೀನು ವರ್ಣಿಂಬ ಆರಬೀರಾಗದ್ದು, ಕನ್ನತಲ್ಲಿ ಸಾವೇರಿ ರಾಗದ್ದು. ಇವತ್ತು ಸಾವೇರಿ ರಾಗದ ಈ ಕೃತಿಯನ್ನು ಪಾಠ ಮಾಡೋಣ, ವಿಳಂಬ ಕಾಲದ ಕೃತಿ.
2: ಸರಿ.
3: ಸೊ ಸಾವೇರಿ ರಾಗದಲ್ಲಿ ಏನು ಪರಿಚಯ ಆಗಿದೆ ನಿಮಗೆ?
2: ದರಿದಾಪುಲೆ ಕೃತಿಯಾಗಿದೆ.
3: ವರ್ಣಗಳು,
2: ಸರಸೂಡ
3: ವರ್ಣ ಬಂದಿದೆ. ಇವಾಗ ನಿಮಗೆ ಅದರ ಆರೋಹಣ ಅವರೋಹಣ ಅದರ ಪರಿಚಯ ಎಲ್ಲ ಗೊತ್ತಿದೆಯಾ? ಸುಮಾರಾಗಿ ಎಲ್ಲಿ ಆರೋಹಣ ಅವರೋಹಣ ಹಾಡಿ ನೋಡೋಣ.

ಮಾಯಾಮಾಳಗೋಳದಲ್ಲಿ ಜನ್ಯ ಅಂದರೆ ನಮಗೆ ಔಡವ ಸಂಪೂರ್ಣ ರಾಗ ಆಗುತ್ತೆ. ಇದರಲ್ಲಿ ಏನು ವಿಶೇಷ? ಶುದ್ಧ ರಿಷಭ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಶುದ್ಧ ದೈವತ, ಕಾಕನಿಷಾದ ಬಂದು ಕೂಡ ಅದರ ಸ್ವರಸ್ಥಾನಗಳು ಗಮಕದಲ್ಲಿ ಹೇಗೆ ನುಡಿಯುತ್ತೆ ಅಂದರೆ

ಇದರಲ್ಲಿ ಅನೇಕ ಕೃತಿಗಳಿದೆ. ಶ್ಯಾಮಶಾಸ್ತ್ರಿಗಳ ದುರುಸುಗ, ಆಮೇಲೆ ಜನನಿ, ಶಂಕರಿ ಶಂಕರು, ಮತ್ತು ತ್ಯಾಗರಾಜರ ಅನೇಕ ಕೃತಿಗಳಿದೆ. ಪರಾಶಕ್ತಿ, ಆಂಜನೇಯ, ದರಿದಾಪುಲಿನಿ, ತುಳಸಿ ಜಗಜ್ಜನನಿ, ಹೀಗೆ ಮೈಸೂರು ವಾಸುದೇವಾಚಾರ್ಯರ ಪುರುಷೋತ್ತಮ, ಆ ಒಂದು ಕೀರ್ತನೆ ಇದೆ. ತುಂಬ ಪ್ರಸಿದ್ಧವಾದ ಸದಾಶಿವರಾಯರ

0: ಮಾಡಿ ಅದೊಂದಿದೆ ಕೇಳಿರ್ತೀರ. ಮತ್ತೆ ದೀಕ್ಷಿತರ ಆಂಜನೇಯ, ಈ ಥರ ಈ ರಾಗ ಬಹಳ ಸುಪ್ರಸಿದ್ಧವಾದ ರಾಗ. ಎಲ್ಲ ವಿದ್ವಾಂಸರು ಇದನ್ನು ಹಾಡಿ ಹಾಡಿ ಅದಕ್ಕೆ ಒಂದು ದೊಡ್ಡ ರೂಪವನ್ನೇ ಕೊಟ್ಟಿದ್ದಾರೆ. ಜನ್ಯರಾಗವಾದರೂ ಇದು ಮೇಳಕರ್ತ ರಾಗಕ್ಕಿಂತ ಪ್ರಾಬಲ್ಯವನ್ನು ಹೊಂದಿರುವಂಥ ಒಂದು ರಾಗ. ವಿಸ್ತಾರ ಮಾಡುವಂಥದ್ದು, ಪಲ್ಲವಿಗಳು ಹಾಡಬಹುದು, ಇದರಲ್ಲಿ ಎಲ್ಲನೂ ಮಾಡುವಂಥ ಒಂದು ವಿಶೇಷವಾದ ಇದಕ್ಕೆ. ಇದರಲ್ಲಿ ಪ್ರಯೋಗಗಳು ಅಂತ ತೆಗೆದುಕೊಂಡಾಗ ಇವಾಗ ಗಾಂಧಾರ ದೀರ್ಘವಾಗಿ ಹಾಡುವಂಥ ಸಂದರ್ಭಗಳು ಉಂಟು. ಇವಾಗ ಗಾಂಧಾರ ದೀರ್ಘವಾಗಿ ಬಂದದ್ದು ನಿಮ್ಗೆ ಕಾಣಿಸುತ್ತೆ ಅಲ್ವಾ? ಇವಾಗ ತದನ್ನ ಇವಾಗ ಗಾಂಧಾರ ದೀರ್ಘ ಆಗಲ್ಲ, ಹ್ರಸ್ವ ಆಗುತ್ತೆ. ತದರ್ರನ್ನ ಪ್ಲೈನ್ ಆಗಿರುತ್ತೆ, ಅಲ್ಲಿ ಶುದ್ಧವಾಗಿರುತ್ತೆ. ತದನ ಅಲ್ಲಿ
1: ಗಮಕ
0: ಗಮಕ ತೀವ್ರವಾಗಿ ನುಡಿಯುತ್ತೆ.

0: ಈ ಥರ ಒಂದೊಂದು ಸ್ವರಸ್ಥಾನಗಳು ಬೇರೆ ಬೇರೆ ಒಂದು ವೈವಿಧ್ಯವನ್ನು ಪಡೆದುಕೊಳ್ಳುವಂಥ ರಾಗಗಳಿದೆ. ಇದು ಒಂದು ಗಮಕದ ರೀತಿಯಿಂದ
1: ಸರಿ
0: ಮಧ್ಯಮದ ಪ್ರಯೋಗ ಇದು. ದ ಆಮೇಲೆ ಮತ್ತೊಮ್ಮೆ ಒಂದು ಹೇಳುವಾಗಾದ್ರೆ ದ ಮಗರಿ ದಪ ಮಗರಿ ಪಂಚಮ ವಜ ಮಾಡಿ ನೀ ದ ಮಗರಿ ದ ಮಗರಿ ಮಗಾರಿ ಪಂಚಮ ವರ್ಜ್ಯವಾಯಿತು. ಮತ್ತೆ ನೀವು ಭಾವ್ಯಾಮಿ ರಘುರಾಮದಲ್ಲಿ ನೋಡಿದ್ರೆ ಸದಾ ಪ್ರಯೋಗ ಗರಿ ಸದಾ ಯರಿ ಸದಾ ಸದಾ ಅಲ್ವಾ. ಆಮೇಲೆ ಗರಿ ನೀದ ಗರಿ ಸಾ ಬಿಟ್ಟು ಮತ್ತೆ ನಾವು ಜಂಟಿ ಸ್ವರ ಇಟ್ಕೊಂಡೆ ರೇ ರೇ ಮಮ ದರಿ ಏನು ಸ್ವರಸ್ಥಾನ ಅದು

0: ಇತರ ಸ್ವರಸ್ಥಾನಗಳು ಪ್ರಯೋಗಗಳು ಈ ರಾಗದಲ್ಲಿ ತುಂಬ ಮುಖ್ಯವಾದವಂತಾಗತ್ತೆ. ಕೃತಿ ಪಾಠ ಮಾಡ್ತಾ ಮಾಡ್ತಾ ಅದರಲ್ಲಿ ಇನ್ನೂ ಅನೇಕ ವಿಶೇಷವಾದ ಸಂಚಾರಗಳು ಮತ್ತು ಅದರಲ್ಲಿ ಪ್ರಯೋಗ ಬರುವಂತಹ ಗಮಕಗಳ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ.
1: ಸರಿ,
0: ಇದರ ಸಾಹಿತ್ಯ ಮೊದಲು ನೋಡ್ಕೊಳ್ಳಿ. ಆದಿತಾಳ ವಿಳಂಬ ಕಾಲ ಎರಡು ಕಡೆ ಚೌಕ ಕನ್ನ ತಲ್ಲಿ ನೀವು ನಾಪಾಲ ಗಲುಗ ಗಾಶಿ ಜೆಂದ ನೇಲ ನಮ್ಮ ಬರ್ಕೊಂಡ್ರೆ ಇದು ಪಲ್ಲವಿಯ ಸಾಹಿತ್ಯ. ಕನ್ನ ತಲ್ಲಿ ನೀವು ನಾಪಾಲ ಗಲುಗ ಗಾಶಿ ಜೆಂದ ನೇಲ ನಮ್ಮ.
1: ಸರಿ,
0: ಅನುಪಲ್ಲವಿಯಲ್ಲಿ ವೆನ್ನಯುಂಡ ನೇತಿ ಕೆವರೈನ ವ್ಯಸನ ಪಡುದುರ ತ್ರಿಪುರ ಸುಂದರಿ. ಇಲ್ಲಿ ಮೊದಲನೇ ಸಾಹಿತ್ಯಕ್ಕೆ ನೀನು ಹೆತ್ತ ತಾಯಿಯಂತೆ ರಕ್ಷಿಸುತ್ತಿರುವಾಗ ನಾನ್ಯಾಕೆ ಚಿಂತಿಸಬೇಕು ಚಂದನೇಲ ನಮ್ಮ ಅಂತಾರೆ. ಎರಡನೇದಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪ ಇಲ್ಲವೆಂದು ಯಾರಾದರೂ ವ್ಯಸನ ಪಡುವರೆ. ವೆನ್ನಯುಂಡ ನೇತಿ ಕೆವರೈನ ವ್ಯಸನ ಪಡುದುರ ತ್ರಿಪುರ ಸುಂದರಿ ಅಂತ ಇದರ ಸಾಹಿತ್ಯ ಇರುತ್ತೆ.
1: ಸರಿ,
0: ಈ ಒಂದು ಸಾಹಿತ್ಯದಲ್ಲಿ ಈ ಕೃತಿಗೆ ಮೂರು ಚರಣ ಇರುತ್ತೆ, ಪಲ್ಲವಿ ಅನುಪಲ್ಲವಿ ಮತ್ತು ಕಡೆಯ ಚರಣವನ್ನು ಪಾಠ ಮಾಡೋಣ.
1: ಸರಿ,
0: ಮುಕ್ಕಾಲು ಎಡಪು ಮೂರಕ್ಷರ ತಳ್ಳಿ ಮೊದಲು ಪ್ರಾರಂಭವಾಗುತ್ತೆ, ನಂತರದಲ್ಲಿ ಎರಡಕ್ಷಕ್ಕೆ ಬಂದು ಮತ್ತೆ ಮೂರಕ್ಷಕ್ಕೆ ಬರುತ್ತೆ ಕೆಲವು ಸಂಗತಿಗಳು, ಅದು ಗಮನ ಇಟ್ಕೋಬೇಕು.
1: ಸರಿ,

0: ಗರಿ ಗರಿ ಸದಾ,
1: ಇಲ್ಲಿ ಸದಾ ಗರಿ ಸದಾ ಅವಾಗ ಹೇಳಿದ್ವಲ್ಲ ಬಾವಿಯ ಮೇರ ಗರಿ ಸದಾ, ಸಾರಿ ಸನಿದ ಗರಿ ಗರಿ ಸದಾ, ಅಲ್ಲಿ ಸದಾ ಪ್ರಯೋಗ ನೀವು ಗಮನಿಸಬೇಕು.
0: ಸರಿ.

ಇದು ಮುಕ್ಕಾಲಿಡ್ಬೇಕೆ ರೀಗ ರೀಸಾನಿದ, ಮೂರಕ್ಷಕ್ಕೆ ಆರಕ್ಷ ಬಂದು ಸೇರುತ್ತೆ. ಅದು ನೆನಪು ಇಟ್ಕೋಬೇಕು. ಇಲ್ಲಿ ನೀವು ಲಘುಗೆ ಎಲ್ಲಿವರೆಗೂ ಬರುತ್ತೆ ಗಮನಿಸಿ, ತಕ್ಕಿಟ್ಟ ಸರಿ ಗ ಸರಿ ಸಾರಿ ಸಾನಿದ ದಾರಿ ಸ ಅಲ್ಲಿವರೆಗೂ ಮಾತ್ರ ಬರುತ್ತೆ ಹಾಡಿ. ತಕ್ಕ

0: ಇವಾಗ ಒಂದು ಎರಡನೇದು ಕನ್ನ ತಲ್ಲಿ ನೀವು ನಾಪಾಲ ಗಲುಗ ಅಷ್ಟೇ ಇರುತ್ತೆ. ಮೂರನೇ ಸಂಗತಿಗೆ ಎರಡನೇ ಸಾಹಿತ್ಯ ಅನ್ನಿಸಿದ್ರೆ ಗಾಸಿ ಜಂದ ನೇಲ ನಮ್ಮ ಇದನ್ನು ಸೇರುತ್ತೆ.
1: ಸರಿ,
0: ಇದು ಸಾಹಿತ್ಯ, ಮುಂದಿನ ತರಗತಿಯಲ್ಲಿ ಪಾಠ ಮಾಡೋಣ. ಈಗ ಇದನ್ನು ಒಂದ್ಸಲಿ ಹಾಡ್ತಿ ಜ್ಞಾಪಕ ಬರುತ್ತಾನೆ, ಒಂದು ಎರಡು ಸಂಗತಿ ನೆನಪಿಸ್ಕೊಂಡು ಹಾಡಿ ನೋಡೋಣ.
1: ಸರಿ,
0: ಮೊದಲಿಂದ.

0: ಸೊ ಮುಂದಿನ ತರಗತಿಯಲ್ಲಿ ಇದರ ಸಾಹಿತ್ಯ ಮತ್ತು 3-4 ಸಂಗತಿ ಎಲ್ಲವನ್ನು ಪಾಠ ಮಾಡೋಣ.
1: ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ರಮಾಮಣಿ ಆರ್ ಎ, ಭಾಗವಹಿಸಿದವರು ಸೌಮ್ಯ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಯಶವಂತ್ ಬಿ ಜೋಶಿ ಅವರ ಗಾಯನ ರಾಗ್ ಧನಶ್ರೀ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ, ರಾಗ್ ಧನಶ್ರೀ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಇನ್ನೀಗ ರಾಗ್ ಸಾಮಂತ್ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್, ನೌ ಲಿಸನ್ ಟು ರಾಗ್ ಸಾಮಂತ್ ಸಾರಂಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯಶವಂತ್ ಬಿ ಜೋಶಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಯಶವಂತ್ ಬಿ ಜೋಶಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ಅವರಿಂದ ವೀಣಾ ವಾದನ, ಮೃದಂಗ ಸಹಕಾರದಲ್ಲಿ ಅನಿರುದ್ಧ ಎಸ್ ಭಟ್, ಘಟ ಎನ್ ಗುರುಮೂರ್ತಿ ಅವರಿಂದ. ಮೊದಲಿಗೆ ಪರಿಪಾಹಿಮಾಂ ಸಿದ್ಧಿವಿನಾಯಕ, ಜಯಚಾಮರಾಜೇಂದ್ರ ವಡಿಯರವರ ರಚನೆ, ವಕುಳಾಭರಣರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ವೀಣಾ ರಸಾಯಿಟಲ್ ಬೈ ವಿದುಷಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್. ಶಿ ಇಸ್ ಅಕಂಪನಿಡ್ ಆನ್ ದ ಮೃದಂಗ.

ಎನ್ನೀಗ ಬುದ್ಧಮಾಶ್ರಯಾಮಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ನಾಟಕುರಂಜಿಲಾಗ ಮಿಶ್ರ ಜಂಪಿತಾಳದಲ್ಲಿದೆ. ನೌ ಅ ಕಾಂಪೊಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ನಾಟಕುರಂಜಿರಾಗ ಮಿಶ್ರ ಜಂಪಿತಾಳ ಬುಧಮಾಶ್ರಯಾಮಿ.

ವಿದುಷಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಅನಿರುದ್ಧ ಎಸ್ ಭಟ್, ಘಟ ಎನ್ಗೂರುಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಬಳ್ಳಾರಿ ಎಂ ಶೇಷಗಿರಿ ಆಚಾರ್ ವಿರಚಿತ ಧನ್ಯುಡವಾಯ್ತಿವಿ ವಾಚಸ್ಪತಿ ರಾಗ ಆದಿತಾಳದಲ್ಲಿದೆ. ವಿದುಷಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ಪ್ರೆಸೆಂಟಿಂಗ್ ವೀಣಾ ರೆಸೈಟಲ್. ಶೀಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಅನಿರುದ್ಧ ಎಸ್ ಭಟ್, ಆನ್ ದ ಘಟಂ ಎನ್ ಗುರುಮೂರ್ತಿ. Continuing the program, now let us listen to Dhanyudavai TV.

ವಿದುಷಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತಮ್ಮ ವೀಣಾ ವಾದನವನ್ನು ಪುರಂದರದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ರೇವತಿ ರಾಗ ಆದಿತಾಳದಲ್ಲಿದೆ. ನರಜನ್ಮ ಸ್ಥಿರವೆಂದು ವಿದುಷಿ ಭಾಗ್ಯಲಕ್ಷ್ಮಿ

ಇದುವರೆಗೂ ವಿದುಷಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ಅವರಿಂದ ವೀಣಾವಾದನ ಆಲಿಸಿದರೆ. ಮೃದಂಗ ಸಹಕಾರ ನೀಡಿದವರು ಅನಿರುದ್ಧ ಎಸ್ ಭಟ್, ಘಟ ಎನ್ ಗುರುಮೂರ್ತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಯು ಜಸ್ಟ್ ಹರ್ಡ್ ವಿನರ್ ರಿಸೈಟಲ್ ಬೈ ವಿದುಷಿ ಭಾಗ್ಯಲಕ್ಷ್ಮಿ ಚಂದ್ರಶೇಖರ್. ಶಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಅನಿರುದ್ಧ ಎಸ್ ಭಟ್, ಆನ್ ದ ಘಟಂ ಎನ್ ಗುರುಮೂರ್ತಿ. This program is a contribution of Akashvani Bengaluru, anytime Indian music.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸರಿ ವಾದನ ಕೇಳುವಿರಿ. ರಾಗ್ ಪೂರಿಯಾ.
1: ಲಿಸನ್ ಟು ಹಿಂದೂಸ್ತಾನಿ ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ರಾಗ್ ಪೂರಿಯಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸಿ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಯಮನ್.
1: ಯು ಆರ್ ಲಿಸ್ನಿಂಗ್ ಟು ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಹಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ನೌ ಲಿಸನ್ ಟು ರಾಗ್ ಯಮನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸರಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಚಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆಯನ್ನು. ಸಹಗಾಯನ ಚಂಬೈ ನಾರಾಯಣನ್ ಅವರಿಂದ. ವಯಲಿನ್ ಸಹಕಾರದಲ್ಲಿದ್ದಾರೆ ಮೈಸೂರು ಟಿ ಚೌಡಯ್ಯ, ಮೃದಂಗ ರಾಮನಾಥಪುರಂ ಸಿಎಸ್ ಮುರುಘಭೂಪತಿ. ಕಾರ್ಯಕ್ರಮದ ಆರಂಭದಲ್ಲಿ ರಾಮನೀ ಪೈ ತ್ಯಾಗರಾಜರ ರಚನೆ ಕೇದಾರ ರಾಗ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you vocal rendition by Chambai Vaidyanath Bhagavathar. Vocal support is given by Chambai Narayanan. Accompanists are on the violin Mysuru T. Chaudhaya and the mridangam Ramanathapuram C.S. Murugabhupathi. Now, Ramani Pai, composition of Tyagaraja set to Kedara Raga Adithala.

0: ಎನ್ನಿಗ ಮೈಸೂರು ವಾಸುದೇವಾಚಾರ್ಯ ವಿರಚಿತ ಪಲುಕೌ ವದೇಮಿರ ದೇವ ಮನೋಹರಿ ರಾಗ ಆದಿತಾಳದಲ್ಲಿದೆ. ಪಲುಕೌ ವದೇಮಿರ ರಿಟನ್ ಬೈ ಮೈಸೂರು ವಾಸುದೇವಾಚಾರ್ ಸೆಟ್ಟು ದೇವ ಮನೋಹರಿ ರಾಗ ಆದಿತಾಳ.
1: ಪಲುಗವದೇ

ಇಂತಪರಾಕ ಮಾಯಾ ಮಾಳವಗೌಳರಾಗ ರೂಪಕ ತಾಳದಲ್ಲಿದೆ, ರಚನೆ ಆನಯ್ಯ. ಇಂತಪರಾಕ ಕಾಂಪೋಸಿಷನ್ ಆಫ್ ಆನಯ್ಯ ಸೆಟ್ಟು ಮಾಯಾ ಮಾಳವಗೌಳರಾಗ ರೂಪಕ ತಾಳ.

ಚಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಸಹಗಾಯನ ಚಂಬೈ ನಾರಾಯಣನ್, ವಯಲಿನ್ ಸಹಕಾರ ಮೈಸೂರು ಟಿ ಚೌಡಯ್ಯ ಅವರಿಂದ, ಮೃದಂಗ ರಾಮನಾಥಪುರಂ ಸಿಎಸ್ ಮುರುಘಭೂಪತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಭೈರವಿರಾಗ ಆದಿತಾಳದಲ್ಲಿದೆ ಬಾಲಗೋಪಾಲ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಓಕಲ್ ರೆಂಡಿಷನ್ ಬೈ ಚಂಬೈ ವೈದ್ಯನಾಥ್ ಭಾಗವತರ್. ಓಕಲ್ ಸಪೋರ್ಟ್ ಇಸ್ ಗಿವನ್ ಬೈ ಚಂಬೈ ನಾರಾಯಣನ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಮೈಸೂರು ಟಿ ಚೌಡಯ್ಯ, ಆನ್ ದ ಮೃದಂಗಂ ರಾಮನಾಥಪುರಂ ಸಿಎಸ್ ಮುರುಘಭೂಪತಿ. Continuing the program, now Balagopala, written by Muthuswami Dikshitar, set to Bhairavi Raga, Aditala.

Ani da ba ma gari ga ma ba da ba ma ba ni da ba ma gari.

ಇದುವರೆಗೂ ಚಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ಸಹಗಾಯನ ಚಂಬೈ ನಾರಾಯಣನ್, ವಯಲಿನ್ ಸಹಕಾರದಲ್ಲಿದ್ದವರು ಮೈಸೂರು ಟಿ ಚೌಡಯ್ಯ, ಮೃದಂಗ ರಾಮನಾಥಪುರಂ ಸಿಎಸ್ ಮುರುಘಭೂಪತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಚಂಬೈ ವೈದ್ಯನಾಥ ಭಾಗವತರ್. ವೋಕಲ್ ಸಪೋರ್ಟ್ ವಾಸ್ ಗಿವನ್ ಬೈ ಚಂಬೈ ನಾರಾಯಣನ್. ಅಕಂಪನಿಸುವ ಒಂದು ವಯಲಿನ್ ಮೈಸೂರು ಟಿ ಚೌಡಯ್ಯ, ಆನ್ ದ ಮೃದಂಗಂ ರಾಮನಾಥಪುರಂ ಸಿಎಸ್ ಮುರುಘಭೂಪತಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

ಗರಿ ಗರಿ ದನಿ ದರಿ ದನಿ ದ ಮನೆಯ ನೀ ಗರಿ ಗರಿ ದನಿ ದರಿ